ಪದ್ಯಮಯಂ ಸಮಂತ ಪರ್ಯಾಯೈ ಸ್ಯಾತ್ ಸಾರ್ವಭೌಮಃ ಸಾರ್ವಾಶಾಂತಾದಾಪರಾರ್ಧಾತ್ ಪೃಥಿವ್ಯೈ